ಗ್ರಂಥಕರ ಪುರುಷ ಭರತ ಕೇಳಬೇಕು ಸಗಲ್ಬೇಕು ಅರ್ಥ ದುಷ್ಟ ದುಃಖಿಯನಗೋ ಛಾಯಕರ್ತ ಸ್ತ್ರೀಯ ಸ್ವಜ ಜಪ ಹೇ ದಯಾಲ ಪೂರ್ಣಕರ ಗ್ರಂಥಕಾಲ ಮನ ಭಾಂಶತ ಫಲ ಪಾವಯ ಕೋಯ್ ಭೂಗ್ನ ಸದ್ಯಾಪದ ಕೋಯ್ ಅಡಲ್ಲ ಸುನೆಗೋ ಯೋ ಯಾರೇ ಸೋರಸ ನ ಪಾವೈ ಸುನೇ ಮೂರ್ತಿ ತಲಾಯ ಚತುರ್ಥಾಯಾವೈ ಮೂಗ ದರ್ದ ಪಹೋ ನಿತ್ಯ ನರಕೇ ರೇ ಓ ಯೋ ಜಾತಿ ಏಕ ಬಾರ್ ಚೌಬೈ ಗೋ ಕೈ ಚೌಬೈ ಸಂಬತ ಸುತ್ರ ಸಹ ಸುನಿತ್ಯ ಅರ್ಥ ಸಹಸ ಪುಂಪೂನ್ ಕಿಜ್ಯ ಭಾದ್ರ ಸುದಿ ಅಶ್ವಿ ರವಾರ ತೀರ ಸುತ್ರ ಗ್ರಂಥ ಸುಧಾರ ಏತ ಶ್ರೀಚರಿತ್ರೋಪಖ್ಯಾನು ತ್ರಯಚರಿತ್ರೆ ಮಂತ್ರಿ ಪೂಪ ಸಂವಾದೆ ಚಾರ್ದೋಪಾಂತರ ಸಮಾಪತ ಮಸ್ತ ಸ್ವಸ್ತ ದೋಹರಾ ದಾಜಾಂಕರ ದಾಸ್ ಪರ ಜಯ ಕೃಪಾ ಪಾರ ಆಪದೈರಾಕ ಭೋಯ ಮಾನ ಕ್ರಮ ವಚನ ವಿಚಾರ ಚೌಪೈ ನಯನಾಂಗಲೇಶ ಪ್ರಸನ್ನ ಕಿಶನ್ ಬಿಶನ್ ಕ್ರಮೂನ ಕ್ಯಾಂ ಕಾನ್ ಸುನೇ ಪಹಚಾನ ತಿನ್ಸೋ ಲೇವಲಾಕಿ ಲೋರಿ ಪದ ಎನ್ಸೋ ಮಹಾಕಾಲ ರಖವಾರ ಮಾರೋ ಮಹಾಲೋಕ